ವಂದನೆ ಮಮ್ಮ ಭಾರತ ಮಾತ ವಂದನೆ ಮಮ್ಮ ಶ್ಯಾಮಲ ನೀರೇ ಶರಣವು ನೀರೇ ಧರಣಿಗೆ ಧರಣಿಗೆ ಸರ್ವಮು ನೀರೆ ಪ್ರಾಣಕ್ಕೆ ನೀರೆ ಜನನಿ ಭಾರತವನ್ನೇ ವಂದನೆ ಮಮ್ಮ ಭಾರತ ಮಾತ ವಂದನೆ ಮಮ್ಮ ನೀವೇ ವಿಜಯಕ್ಕೆ ನೀವೇ ಧರ್ಮಕ್ಕೆ ನೀವೇ ಹೃದಯಕ್ಕೆ ನೀವೇ ಮದಮಕ್ಕೆ ನೀವೇ ಪ್ರಾಣವು ನೀವೇ ದೇಹವು ನೀವೇ ಪ್ರೇಮವು ನೀವೇ ಶ್ರೇಯವು ವಂದನೆ ಮಮ್ಮ ಭಾರತ ಮಾತ ವಂದನೆ ಮಮ್ಮ ವಂದೇ ಮಾತರಂ ಈ ಶಬ್ದ ಅಬ್ ಪ್ರತ್ಯೇಕ ಭಾರತೀಯಕ್ಕೆ ಹೃದಯ ವಿರಾಜಮಾನ ಹೋಗಿದೆ.